ಕಾಲ್ಪಸಿಂಹ ಮಗರಕ್ಕ ಅಪ್ಪ ಇಕ್ಕೊಂಡ ಸಿಂಹ ನಾನು ಪಾಪ ಸಿಂಹ ಮಗರಕ್ಕ ಅಪ್ಪ ಇಕ್ಕೊಂಡ ಒನ್ ಫಮಿಲಿ ಪೇ ನೊಗ್ಗನ್ ಚರ್ನಪ್ಪ ಇಂಗಿ ವಾನುನ ಪಾಪ ಅಂಗಿರುವ ಐ ತಮ್ರೆ ಕಣ್ಣಾಯ್ತಂತೆ ಸಿರಪ್ಪ ಇಂಗಿರುವ ನುಣ್ಣ ಅಂಗಿರುವ ಮಗ ತಮ್ಮ ಜ್ಞಾರ ಫೈ ಮುಸ್ತಫಾ ಫೈ ಇನ್ವೆ ಸಿಂಗ ಪಾಹ ಪಾಹ ಫೈ ಬಿರ ಬಿನ್ವೆ ಲಾ ನುಂದೆ ಕೇನ್ ಪಾ ನುಂದೆ ನಾ ಜಂಪ ಬೋರ್ ಕೈ ಆ ಕೈ ಆ ಸಿಂಗ ಇರಕ ಅನ್ನೈ ತಮೆ ಎಂದ್ರೆ ಅಬ್ದು ಜಾಯ್ ಇನ್ವೆ ಗಿರುವ ನುನ್ ಗಿರುವ ಸ್ಯಾನ್ ಜಾಯ್ ಗಿರುವ ಪಾಕ ಯಾ ಅಮಿ ಅಲೆ ಚಾರೆ ಅನ್ನೈ ನಾಲ ಬು ಪಾಹ ಪಾಹ ಸಿಂಗ ಹೋಂಗ ಸಿಂಗ ಪಾ ಮೋನ್ ಜಾಯ್ ಇನ್ವೆ ಸಿಂಗ ನ ಪಾಹ ಪಾಹ ಮಗ ಯಾಸೆ ಇನ್ವೆ ಗಿರುವ ನುನ್ ಗಿರುವ ಜೈ ನ ಪಾಫೈ ಅಂಗಿರುವ ಮಗ ಎಂ ಫೈ ಅಂಗಿರುವ ಮಗ ಇಟ ಬ್ರೇಕ್ ಬೊಂಬೋ ಇನ್ನುಂಗಿರುವ ನುನ ಪಾಪ ಶ್ರೀ ಫೈ ಇನ್ನುಂಗಿರುವ ನು ಅಡಮ ಇಂಗಿರುವ ಅಂಗಿರುವ ಅಂಡೇ ಫೈ ಇರುವ ಮಗಂಡೇ ಜುಮಾ ಅದೇ ಫೈ ಇಂಗಿರುವ ಊಟಿ ಇನ್ನುಂಗಿರುವ ನುನ ಪಾಪ ಅಭಿಸಾರ ಇರುವ ನುನ ಪಾಪ ಪಾಜೋಬ ಅಡಮ ಜಲ ಇನ್ನುಂಗಿರುವ ನುನ್ ಅಂಗಿರುವ ಇಡಮ ಪೆನಂಜಾಯ್ ಅವರು ಆವ್ ಗಿರಬೈ ನವ್ಯೋ ಡಬಪೈ ಇನ್ನು ಗಿರುವ ನುನ ಪಾಪ ಅಂದರೆ ಓ ಅನ್ನರೆ ಕೊರೆ ಚರ್ನಲೆ ಪೈ ಅನ್ನು ಇನ್ನು ಗಿರುವ ನುನ ಪಾಪ